ಬಂದೇ ಇಲ್ಲ ರೀ ಸತಿ ಅಚ್ಚಪ್ಪ ಶೀಘ್ರ ಕಿಮ್ಮತಿ ಲಾಭ ಇಷ್ಟ ನೋಟಿನ್ ಚಂತಮ್ಮ ಪ್ರೊಡಕ್ಟ್ಸ್ ಮೇಲೆ ಅವಿಷ್ಯರ ಅವಿಷ್ಯರ ಶೀಘ್ರ ಕಿ ಗುರು ಸಹಸರ ನೋಟೇನ್ಶನ್ ತಮಾಮ್ ಪ್ರೊಡಕ್ಟ್ಸ್ ಮಿಲ ಅವಿಗಸಿ ನಾತಹಮ ವರ್ತಲಶಿ ನೋಟೇನ್ಶನ್ ಕಾಸ್ಮೆಟಿಕ್ಸ್ ನ ಪಾಕಿಸ್ತಾನ್ ಪ್ರೊಡಕ್ಟ್ಸ್ ತೇನ ರೋಡಲಶಿ ಗುಲು